0: ಅದರ ಇದನ್ ಬಾ ನಗ ದಿಲ್ದಿಗ ಜೇಕ್ಸೋ ಮಗ ಇರಗ ದಿಲ್ದಿಗ ದಿಸಿನ ಮತ ದೆ ಚೈ ಗೊನ್ ಯೋರ್ ಚಿಕ್ಕ ಸಿಲಿಂಗ ದ ಸೆವೆನ್ 18 ಶಿಲಿಂಗ್ಸ್ ವೆಲ್ಲ ವಾಜನ ರುಡಿಯ ಇಂಗಿರ ಓ ಅಂಗ ಮಾತ ಗೊ ಜಿತ್ಕೇ ನ ಬಾಯಂ ಕರ ವೆಲ್ಲ ವಾಜನ ರುಡಿಯ ಇಂಗಿನ ಥೆಡಾ ಕಿನ ಜಿ ಕಂಗ್ರಾಚುಲೇಷನ್ ಯು ಆರ್ ಅ ಸಕ್ಸೆಸ್ಫುಲ್ ಬಾಯ ಗ ಗುಡ್ ಇಂಜಿನಿಯರ್ಸ್ ಮುತಾಯ ಲಿತಿ ನಂಬರ್ ಇಂಗಿನ 648 ಲಿತಿ ನಂಬರ್ ಇಂಗಿನ 648 ಜುಲಿಯಾಸಿ ಮುತಾಯ ಓಂ ಕೇಸ್ ಸಾರಾ ಸಾರೆ ಸಾರಾ ಇರತ್ ನೋ ತರಂಗ ಗೆ ಗನ್ಯ ನ ಗೆ ಗನ್ಯ ನ ಗೆ ಗನ್ಯ ಲಕಿನ ಫೈನಲ್ ಇಂಗಿನ iwe ndi kitogi star 274 ash agitil diga number 3 ogo tinye nanga itil chamda at igetye Stivano direct nguni of fire direct nguni ama chichil gita star 274 ash Clovers unasikia namna gani bonus jono bonus yo genyo jiga 1200 shillings 1200 jono agere get lena 29 kiwa 1200 bonus jijono ogo tinye benard negenyo jiga 50 shillings jono go bonus jono ketini bagichil star 274 ash age tel tiga tne mite namba ata kitile tiga tne nota tne mite namba 3 kitile tiga tne mite namba Kima Big 7. Kima Che Big 7. Francis. Kuna atarikago mwuchi kwa njigea. Unos gira mnagane Francis. Acha gije. Francis kuna atarikati nambari nyin? 594. Francis nipo 594. Pongi sana. Kima Che Big 7 kundi. Kake nyori Big Somok tayare. Tayare geti na Big Somok. Akele kako changa mga njorono kumye. Keri legeti jita tiga taraka raka sana. Keri legeti tiga tineton. Jita na tomka itile tiga. Ino niku magichenge chita genga gwa gan. Ino nige chenge bike chang. Agonge le bike chang. Kobigata. Big 7 so far chetoge ganye. Big 7. So ichile star 274. Ash agitil ticket note de miti number 3. Matiti lage. Metil ticket age. Skola. Iko stayano. Bonus chono. Bonus chono. Ketini baga. Ige tini waga chile star 274. Ash agitil ticket number 3. Masi masi. Bonus chono genyo chige. Ketini bag Edna changa nyo chiga go bonus 934 shillings pongezi so gichile star 274 ash age til ticket kitok nota de miten nambata inono chitage pongezi sana hey kigwen maritim pongezi sana nyere tino atrega mochiel jiga ginye kimachi big sigis kitoga maritim pongezi sana maritim kole tina barin 431 kimachi big sigis Ingoreji jantom ga itile ticket. Ingoreji jantom itile ticket raine en gasarta ne tai. Ingoreji jantom itile ticket raine en gasarta ne tai. Kimaje big sigis. Amacha amutin 111. Amacha itile ticket tidutan 111 ingune. Koga gibe star 274 ash. Magan shilling ita ti shilling tiyo. Agi nila malasa maga til tati shilling. Mengo hilo. Oh, lega te up 20. Mazire tati shillings. That shillings ago chore gay so ud netlian 20 shilling ko sa alaf yega itlian 20 jotan mammi rabi se kalakche gete ben mammi rabi se kalakche gete ben got getlian 20 ko ga go yam 20 notan ko gore ne bus che ba 20000 got imagine de unam pesa gari tu log le te gari de chem pesa so amai chile star 274 ash agitil ticket number 3 itile ticket number 3 ichile star 27 agari got tele limbic sigis got tele limbic sigis kityo so chi lagnye star 274 ash agitil ticket nono nanga itil ticket agutu menyoru ketin ngotgara ben jitaga no menyoru chige bonus jon igeti chile star 274 ash aya til ticket note de mite number 3 aya neno jitaga pongezi sana at least karo agir titus pongezi sana leti nambari gunga ten titus Letin nambari kong 200. Letin 200. Taitas pongi sana. So, amache big 5 kitio. 5 kitio. Ama ibaisi nga sartan kinyo chini kaloge abemit. Ichile star 274 ash. Ogi tile ticket number 3. Gariko kai tile ticket. Anago toma itile ticket. Ime ganche lega tile ticket number 3. Star 274 ash. Agi tile ticket number 3.
1: Juu ko logo yoga abemit. En wagendo. En touch FM.

0: ಗೋಸ್ತನೇ ಹೆಗ್ಗಲ್ಲಿ ಜೀಪ್ಗು ಗುಜ್ಜಿ ಗಲ್ಲೆ ಗಂಡು ಈಗ ಗಲ್ಲಿಗೋಗಿ ಈಗ ಗಲ್ಲಿಗೋಗಿ ಈಗ ಜೀಪ್ಗು ಗುಜ್ಜಿ ಗಲ್ಲಿ ನೋತಗೆ ಎನ್ಗಿ ಬೊಕ್ಕುಮಿ ಗಲ್ಲಿಗಿ ವಿಯ ಗುಜ್ಜಿ ನುಲಿ ಬಣ್ಣ ಬಾನೆ ಹೊರೈ ಚಿನ್ನ ಚಿನ್ನ ಗೋಲಿಗೆ ಗೋಸ್ತನೇ ಹೀಗೆ ಚಿನ್ನ ಅತಿನೇ ಚಾನೆ ಬಿಸುರಿ ಹೋಗಿ ಬಿಗಿ ಜಾಂಜಿಲಿ ಅವನಿಗೆ ಮಿಚಿನ ನಾನೆ ಗಂಗೈ ಗಂಗೈ ಗಂಗೈ ಬಿಜಾನ್ ತುಗುಲ್ ಸಿದಿನ ಯಾವ ಸುಮನ ಬಾಡಾಯ್ ಹಾಗೆ ಗೇಟಿಸ್ ಆಗಿ ಗೋಸ್ತನೇ ಕುಮ್ಮಿ ಉಚ್ಚಿಂಗಿ ಚುನಾವ್ ಚಿನ್ನ ಗೋಲಿ ಜಿಂಗಿ ಜುಗಿನ ನ್ಯೂರ್ಚಿಂಗೆ ದಾದಿ ಥೌಸಂಡ್ ಇಮಜಿನೇ ನಿ ಗುಣ ಮೋಟ್ ವೈತೇನ ಲೋನ ಯಾತನೆ ನಮಜಿ ಸತಾಯ್ ತೋನ ತನ ಮಿಸಲಿ ಬಿಸ್ತುರಿಯ ಕುಗಾಲಿ ಗಿತುನಿ ತನ ಬಸ್ತಾ ಟು ಎನತ್ರ ಬಸ್ತಾ ಅ 448 ಆಜ ಎನಿ ತನ ಬಸ್ತಾ 448 ಆಜ ಎ ಡಿಗಿಟಿ ನಂಬರ್ 3 ಎ ಡಿಗಿಟಿ ನಂಬರ್ 3 ಗೆಲೆ ಜಿ 30000 ಗುತಿ ತು ಮೋ ದಿ ನೂರ್ ಚಿಗೆಗಿ ಎನ ಗುನ ಗಿತು ಗೋಸ್ತನನೆ ಗುತ್ ಕುತು ಮೋ ಇ ನೂರ್ ಚಿಗೆಗಿ ಗಬಿಸಾ ಎನ ಇನ್ ಗುನೆ ಜಿ ಟಾಗೆ ಟು ನೋಟ್ ನ ಮಿತನಿಯೋನ್ Gut kutuma inur tigegi agut agenge. Gutituma inur tigegi agut agenge. Allen jin deule mitu notog nebo star. E deule notog e nebo star. A 448 age. Notog nebo star. A 448 age. Agi lendi digitit a number 3. E digiti number 3 gitu gosto nene. E digiti number 3. Imendi agdati 1000. Agpona siyota jichang Enore notoge enene gene Digiti number 3 Agpona siyota jichang Chukosto nene Enore notoge negararane Tu notoge was ta 448 age Dil digiti number 3 Alright notoge bota di 1000 Alright ago Amaja Titan Notoge mizi tuan libi studio Sikabit kora kwat buri notoge bago ala injin Agi mwawe ye kutumo gitoge Agi te star agi benge tulu Karibu sana mshumiwa
1: Asante sana
0: Yes
1: Well done, Terrell.
0: Yes.
1: In a fast nigga woman, able to never run a son you. Touch. TV.
0: Yes. Radio.
1: Radio station. Negichame. I got in a bit at Kaitugul. Sigobit Kamenge, Amos, Age Magele, Unity Nanyon. Speak up Collingin, Ne, Leon. Ko able to never run a chitana meeting. Taj FM Kiguren Kip Korir Dude Desmond Kondo in the Tamnerani Kongeteno Limbo Nakuru County So Gonyo Nebetu Nebrani As Gengalalen Naleke Chang Kitinye Bikyok Aga Umeta Kenebo Pororie Nyon Nebo Golenchin
0: Alright
1: So Gongoi Oto Jebik Tugul Kosi Kyoga Gosubik Asoko Bit Ketesta Ente Tu Chaneton Ago Imwisho
0: Alright Gongoi Karibu Sana Kip Koro Dude Nebetu Nebrani Enge Tino Trapo Tach FM Amo Nekuro Golimba Nakuru County
1: Bye bye Nakuro County Mokitinye Ngal Robo Nikomnyi
0: Yes
1: Migaliet, Tamochamole, Galiet in Emit,
0: Galiet,
1: as of late, go away with Ness and Kalian and Mibaragabisa.
0: All right, Karibusana, as you could get a star in it again between Ryan, Mushima Kipkori, Edude, and Olympic Sino to Botage FM. So in between Ryan, Maji Girgagenge, and not again, Nigin, not again, and no way meeting Gune, not again, Allegia Ziba, Missing Gunot and Babolati, not in Gagusigong, and a Gagiri Jagatul. Kini itu nak tengen nyonye, agla wni sih itu nak tengen nyonye. Aku ingat tak kini kini tu jangan lekjo tu jang, cawatan dia tu gigir lagi ni. In between Brian gigir orang semua gem. Nenot ni gigir in between Brian ni, enot ni bawa the unity not ni bawa borori aja. Not ni kasi ni guni le, guamai kutum tum bagulim background. Lagi ni kut kutum ini tu gigir, kima je korang gigir asim wajib between Brian ni le. Iya tu kalian kondo iya ag biri kyo tu jepa gurah musuh ini guni asikopet kau gigir tu kondo iya le karat borori aja.
1: Yes.
0: Kita kini kalau ni sih nato ni nyone, agi bendi korang gitu juga ingat lain ini background, kosam jiko ya ko, kosam gula, jumba agitul, kosam jin nato ni bawa presiden. Challenge ni kuni nato agi bendi nato sih gigir, ini on ne challenge ni kuni, ni kual dah agi cita nulin, kau yang cik kual dah presiden. Agu tum, agu ini kuni masih gigir lagi, tuh suku mangkondo agi, anak tum, debat ni nato ni kuni ni bawa youth, tuh suku jawab digi. Osele na jenda na utrupa president in bisuchu agobata karibu sana asiye giri nitoge kwa tweet abge na utrupa buri na utrupa kwa maisu kuru meet Mr. Dude nige giri nguni ya inego andoe asu giri kichukule gamut pig kipagenge
1: kongoi but terer in between brani kie machake ngalale na kubo kwa tweet abge nebo buru yenyon nebo
0: yes
1: ene mani ni anga kama ukweli ago mage unye ni ko kasartane kwa amke mwachige ukweli kukine u unit nenyon as pick up call engine ko machame kesenge ma gimi kukira tatin ke kukila oratagen kukipsamagit asa makiamuna aktilisi kubururieta ap call engine
0: yes
1: eneman wala terer kumakimi kukitagenge ko chang ngaleke chang chukontribute ni kutur kumaki kukitagenge aspika ap call engine so konyo undra kwa neraniat akwa kandoindet nebo karun aso kopit kemwachinge akikirchige tugul kibwatchinge kele ne amat ke keyai en nguni amun ko yu kemwa kelendi kasarta ne bichi ochei
0: yes
1: ni kimokchinige kerat agen kokui bororietab kolenjin asikeigun kit agenge kou yetam komwoe en kutitab chumbek kele unity ko kimnotet kayumetab ke ko kimnotenyon as bororiet inibore igere one of the factors
0: yes
1: chegi contributen kot komagira tage geigu kipsamagit en porrietab kolenji correlationship koron between kondoi chegitinye nguni in place akraya pirigab kura
0: yes
1: kumamiyo che kot kereten ko below 5% mami gine moche leaders pirigab kura asigebwan pechit agenge kibit terchinet
0: yes
1: ako sikobit terchinet komi elegibet legigit kotko ngomi raya birindetab kura
0: yes
1: kotko biman kole kandoindet ne kakilewen asikonyo kokut mi kit nekebore kutet o kinamu biikab omet ngalechuton chekibore kutet
0: nekute microphone
1: kokikonget kandoik komakodeliverani
0: yes
1: their mandate. Kingebir kura in 2022.
0: Yes.
1: Koni mbache in daily note some leaders ni bare ireten koni chitane below 10%. Sabu magati inke ko contribute chito 900%.
0: Yes.
1: Mi chitane below 100%. Below 10%. So relish negi meken raya. Kut kosto inke kondoi.
0: Yes.
1: Ko performance mego deliver any big mago result oriented our leaders let me put it that way
0: yes
1: so we go be neregutik ingilera nyono nebo emet ke nyone county nebo Nakuru karute president
0: yes
1: konyo Nakuru miten kandoik chelaldos maatunwek because inyo ilenjini neraya
0: okay
1: akotumiai
0: Tumiai
1: baishi. So kopleki one of the factor negi conditionity. NP gamini. Another thing.
0: Yes.
1: Negi mochi geger kogi bororie. This kingmanship.
0: Kuto moti we not get neba deke not neba kingbin. Ne gondo yinre. Eni tog neba baishi oni yinre. Tut kuta kusare ni kuni kuta gai baishi yeti not ne mu gorongra unyu gai gai ne ten raya.
1: Igere nguno ne amachomo
0: yes
1: bwana terer every leader niko kilewen kotinye ngubut kusurchi raya maendeleo a national merib as a member of parliament
0: yes
1: kotkonyo nebo emet ko nguno arap ruto kile konyo constituency nanyuno nebo kuresoi south agole amache geya koran it's upon that leader kugilge
0: yes.
1: So kuketinye kilin kitinye keljin kukibigab pororiet nebo kolenjin ketinye CS Davis Chirchir kunena namu barabaronik
0: yes
1: kutirwe as a member of parliament nemuche isetibigu chegigonen chegiaven that confident agolewenen agolehintu chibigu.

ಹೇಳ್ರಿ ಚೀಚಿ. Siji itakuwa na mnekani. Kala kako sora kundu mwengu nekapisa he. Kala ngu itu katikati buwana he. Kala ngu itu katikati kichongo ane. Enore tinote kene chonjo